ಪದುವೂನಿ ಪದುವು ಬ್ರಹ್ಮ ಮಾತ್ರ ಸರ್ವವಿಧ ಉಪಾಧಿಗಳು ಬ್ರಹ್ಮ ಮಾತ್ರ ಜಗಜೀವ ಪರಗಳೆಲ್ಲಾಂ ಬ್ರಹ್ಮ ಮಾತ್ರ ಸತ್ಯ ಶ್ರೀ ಸುಖಗಣ ಮಾಂ ಬ್ರಹ್ಮ ರೂಪ ಸಕಲ ಪರಿಪೂರ್ಣ ಮಾಂ ಬ್ರಹ್ಮ ರೂಪ ನಿತ್ಯ ನಿರಂಜನ ಮಾಗು ಬ್ರಹ್ಮ ರೂಪ ನಿಷ್ಕಳ

ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಅಹಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಬ್ರಹ್ಮಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಅಸ್ಮಿಯನ್ನು ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೆ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೆ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಜೀವನೆನು ಪರ್ತಿನರ್ಥಂ ಬ್ರಹ್ಮಮದೆ ಈಶನೆನು ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ

ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಅಹಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಬ್ರಹ್ಮಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಅಸ್ಮಿಯನ್ನು ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೆ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೆ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಜೀವನೆನು ಪರ್ತಿನರ್ಥಂ ಬ್ರಹ್ಮಮದೆ ಈಶನೆನು ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಮಾಯೆಯನ್ನು ಕಾಣ್ಬದಾಗೂ ಬ್ರಹ್ಮಮದೆ ಅವಿದ್ಯೆಯನ್ನು ಕಾಣ್ಬದಾಗೂ ಬ್ರಹ್ಮಮದೆ ಚಿತ್ತಮೆನೆ ಕಾಣ್ಬದಾಗೂ ಬ್ರಹ್ಮಮದೆ ಜಗತ್ತನವು ಕಾಣ್ಬದಾಗೂ ಬ್ರಹ್ಮಮದೆ ಜೀವನೆನೆ ಕಾಣ್ಬದಾಗೂ ಬ್ರಹ್ಮಮದೆ ಈಶನೆನೆ ಕಾಣ್ಬದಾಗೂ ಬ್ರಹ್ಮಮದೆ ಕುರವನೆನೆ ಕಾಣ್ಬದಾಗೂ ಬ್ರಹ್ಮಮದೆ ಶೀಡನೆನೆ ಕಾಣ್ಬದಾಮೇ.

ಬ್ರಹ್ಮಮದೇ ಸೃಷ್ಟಿಯನೇ ಕಾಣ್ಬದಾಗು, ಬ್ರಹ್ಮಮದೇ ಸ್ಥಿತಿಯನವೂ ಕಾಣ್ಬದಾಗು, ಬ್ರಹ್ಮಮದೇ ನಾಶಮೆನೆ ಕಾಣ್ಬದಾಗೋ, ಬ್ರಹ್ಮಮದೇ ನಿಖಿಲಮುಮೈ ಕಾಣ್ಬದಾಮೇ. ಎಂಗೆಂಗೆ ಯವ್ವಿಧಮೈ ಕಾಣ್ಬಬೋದು ಇದರ